0: ಹಿಂಗೆ ಹಿಂಗೆ ಓಂ ಷಷ್ಠಿ ಅಷ್ಟು.
1: ಓಂ ಷಷ್ಠಿ ಅಷ್ಟು.
0: ಸಂಪೂರ್ಣ
1: ಬುಕ್ಕು ಹಿಂಗೆ ರಾಜಾ ಹನಿಕಿತು ರಿಂಗ್ ರಾಮ್ಯ ಅನ್ನ ಅಷ್ಟು ಹಾಕಿಯ
0: ರಾಮ್ಯ ಅನ್ನ ಸತ್ತು ಪಡುವ
1: ತಲೆ ಅಷ್ಟು ಸರಿ ಸೀಟು
0: ಸರಿ ಸಿ ಏರು
1: ಓಂ ಸ್ವಸ್ತಿ ಅಷ್ಟು ಓಂ ವೈಗ ನಮ್ಮ ಅಷ್ಟು ನಮ್ಮ ಸಿದಿಯಂ.